ಕಮಾನ ಬರಗಾಸ್ ಅಷ್ಟಪದಿ ಸಾಂತ ಸಂಘ ಅಂತರ ಪ್ರಭು ಠೀಠಾ ನಾಮ ಪ್ರಭು ಕಾಲ ಮಿಠಾ ಸಗಲ ಸಮಿಗ್ರೀಯಸಗಾಠ ಮಾಹೆ ಅನುಗ್ರಂಗ ನಾನಾ ದೃಷ್ಟಾಹೆ ನಾವೋನಿತ ಅಮೃತ ಪ್ರಭು ಕಾ ನಾಮ ದಹಿ ಮೇಷ್ಕಾ ವಿಶ್ರಾಮ ಸ್ವನ್ ಸಪಾದ ಅನಹತ ನಾದ ಕಹನಾ ಜಾಯಿ ಆಚಾರ ಬಿಸಮಾದ ತೇನ ದೇಖ್ಯಾ ಸ್ಯಾಬ ದೇಖಾಯೇ ನಾನಂತ ಜನ ಸೋ ಜೀ ಪಾಯ ಸ್ವಂತರ ಸೋ ಬಾಹರ್ ಅನಂತ ಘಟ ಘಟ ಭಯಾ ರಹಯ ಪಗವಂತ ತರ್ಣಮಯ ಆಕಾಶ ಭಯಾಲ್ ಸರ್ವಲೋಕ ಪೂರ್ಣ ಭರತ ಪಾಲ್ ಮಂತಿನ ಪರ್ವತ ಹೈ ಪಾಲ ಬ್ರಹ್ಮ ಜೈಸೀ ಆಗಾ ತೈಸಾ ಕರ್ಮ ಪೌಣ ಪಾಣಿ ಬಹ ಸಂದರ ಮಾಹೇ ಚಾರ ಗುಣ ದಯ ದಸೇ ಸಮಾಹೇ ತಿಸ್ತೇ ಭಿನ್ನೈ ಕೋ ಠಾವು ಗುರುಪ್ರಸಾದ ನಾನಕ ಸುಖ ಪಾವು ಭೇದ ಪ್ರಾಣ ಸಿಮ್ರತ ಮೈ ದೇಖ ಸಸಿಯರ ಸೂರ ನಕ್ಷತ್ರ ಮೈ ಏಕ ಬಾಣೀ ಪ್ರಭು ಕೀ ಸಬ ಕೋ ಬೋಲೈ ಆಪ ಅಡೋಲನಾ ಕಬ ಹೂ ಡೋಲೈ ಸರ್ವ ಕಲಾ ಕರ ಖೇಲೈ ಖೇಲ ಬೋಲಾ ಭಾಈ ಗುಣੇ ਆਪ ਬੋਲ ਸਰਵ ਜੋਤ ਮੈਂ ਜਾ ਕੇ ਜੋਤ ਧਾਰਿਓ ਸੁਆਮੀ ਓਤ ਬੋਧ ਗੁਰਪ੍ਰਸਾਦ ਬ੍ਰਹਮ ਕਾ ਨਾਸ ਨਾਨਕ ਤਿਨ ਮੈਂ ਵਿਸਾਸ ਸੰਜਨਾ ਕਾ ਪੇਖਣ ਸਾ ਬ੍ਰਹਮ ਸੰਜਨਾ ਕੈ ਹਿਰਦੈ ਸਭ ਧਰਮ ਸੰਜਨਾ ਸੁਣੈ ਸੁਭ ਬਚਨ ਸਰਵ ਵਿਆਪੀ ਰਾਮ ਸੰਗ ਰਚਨ ਜਿਨ ਜਾਤਾ ਤਿਸ ਕੀ ਏ ਰਹਿਤ ਸਾਧ ਬਚਨ ਸਾਧੂ ਸਭ ਕਹਿਤ ਜੋ ਜੋ ਏ ਸੋਈ ਸੁਖਮਾਨੈ ਕਰਨ ਕਰਾਵਨ ਹਾਰ ਪਰ ਬਜਾਨੈ ਅੰਤਰ ਬਸੇ ਬਾਹਰ ਵੀ ਓਹੀ ਨਾਨਕ ਦਰਸ਼ਨ ਦੇਖ ਸਭ ਓਹੀ ਆਪ ਸਤ ਕੀਆ ਸਭ ਸਤ ਤਿਸ ਪ੍ਰਭ ਤੇ ਸਗਲੀ ਉਤਪਾਤ ਤਿਸ ਭਾਵਿਤਾ ਕਰੇ ਵਿਸਥਾਰ ਤਿਸ ਭਾਵਿਤਾ ਏਕੰਕਾਰ ਅਨਕਲਾ ਲਖੀ ਨਾ ਜਾਏ ਤਿਸ ਭਾਵਤ ਸਲਾਈ ਮਿਲਾਏ ਕਵਨ ਕੇ ਨਿਕਟ ਕਮਨ ਕਹੀਆ ਦੂਰ ਆਪੇ ਆਪ ਆਪ ਭਰਪੂਰ ਅੰਤਰ ਗਜ ਸਾਪ ਜਨਾਏ ਨਾਨਕ ਜਨ ਆਪ ਬੁਝਾਏ ਸਰਭੂਤ ਆਪ ਵਰਤਾਰਾ ਸਰਵਨਾਇਣ ਆਪ ਏਖਣ ਹਾਰਾ ਸਗਲ ਸਮੱਗਰੀ ਜਾਗਾ ਤਨਾ ਆਪਣ ਜੋ